ಪಕ್ಕ ಕುಡಿಲ್ದನೇ ಕುಡಿಯೇ ಧರ್ಮೇನಿಯನಾಗಿ ಹೂ ಸ್ವಲ್ಪ ಗವಡಿಕೆ ಅಡಿಸೇ ಕಣೈ ಕುಳಿಪ್ಪಕ್ಕಂಡು ಕೋಯಿರ್ಕರಿ ಇಲ್ಲ ವಡಿಯೇ ಕೊಡಾಮೆಯು ಕಣೈ.

ಪಕ್ಕ ಕುಡಿಲ್ದನೇ ಕುಡಿಯೇ ತರ್ಮೇನಿಯನಾಗಿ ಹೂ ಸ್ವಲ್ಪ ಗವಡಿಕೆ ಕಡಿಸೇ ಕಣೈ ಕುಳಿ ಪಕ್ಕಂಡು ಕೋಯಿರ್ಕರಿ ಇಲ್ಲ ಮಡಿಯೇ ಕೊಡಾಮೆಯು ಕಣ.